ಸುರಂಗುಂಗುಜಂ ಗತುಂಗ ಮಾಲಿಕಾ ಡಮಕ್ ಡಮಕ್ ಡಮಕ್ ಬಿನಾ ಡಮರ್ವಯ ಚಕಾರ ಚಂಡ ತಾಂಡವ.